ಅವನ್ನು ಸ್ವರೂಪ. ಅಕ್ಕ ಜಗತ್ತಿ ವಂದಿತ್ತೇ ಲುಷಿ, ಇವ ಹೇ ಜ್ಞಾನರೂಪ ಮಹಾಯೋಗಿನಿ, ಸದೈವ ಆನಂದರು ಜಗತ್ನೇ ತಾರ್ನಾರ. ಹೇ ದುರ್ಗೆ ದೇವಿ, ಅಪ್ನೆ ವನ್ನ ವಂದನ್ ವಂದ. ಅನಾಥಸ್ಯ ಅನಾಥಸ್ಯ ದೀನಸ್ಯ ತೃಷ್ಣಾತುರಸ್ಯ ಭಯಾರ್ಥಸ್ಯ ಭೀತಸ್ಯ